0: ವೃತ್ತಿ ಸ್ವಭಾವ ಭಾವ ಔರ್ ಭಾವನಾ ಸೆ ಸೇವಾ ಕರ್ನಾ ಇಸ್ಸೆ ಪುಣ್ಯ ಕಾ ಖಾತಾ ಸ್ವತಃ ಜಮಾ ಹೋ ಜಾತಾ.
1: ಸುನ್ತೆ ರಹಿಯೇ ಶಿವಾ ರೇಡಿಯೋ, ಜಹಾಂ ಹೈ ಆನಂದ್ ಹೀ ಆನಂದ್.